0: FM Rainbow 101.9 Musically Yours.
1: ಸ್ಟುಡಿಯೋ ಕ್ಲಾಕ್ ಟೈಮ್ 7:01 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9 ಮೆಗಾಹೆರ್ಟ್ಸ್ ಬೈ ಹೆಲ್ತಿ ಮಾರ್ನಿಂಗ್ ಶೋ ವಿತ್ ಮೀ ಆರ್ ಜೆ ರಾಣಾ ಪ್ರತಾಪ್. ಆ್ಯಂಡ್ ಈ ಸೆಗ್ಮೆಂಟ್ಲೋ ಮನಂ ಫಿಟ್ನೆಸ್ ಗುರಿಂಚಿ ಮಾತಾಡದಾಂ, ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ನ್ಯೂಟ್ರಿಷನ್ ಗುರಿಂಚಿ ಮಾತಾಡದಾಂ. ಆ್ಯಂಡ್ ಅಲಾಗೇ ಈರೋಜು ವಾಟ್ ಈಸ್ ದ ಡೇ ಸ್ಪೆಸಿಫಿಕ್ ಅಂತ ಚೆಪ್ಪೇಸ್ ಕೂಡ ಮಾತಾಡ್ದಾಂ. ಆ್ಯಂಡ್ ಯಾ, ಟೈಮ್ 7:01 ಅವುತ್ತಂದು ಕಾಬಟ್ಟಿ ಒಕ್ಕಸಾರಿ ಅట్లా ಊರಿಗೆ ವೆಲ್ಲೇಶಿ ಮನ ಓಪನಿಂಗ್ ಸಾಂಗ್ ವಿನಿ ಪ್ರಕೃತಿಕಿ ಪ್ರಣಾಮಂ ಅಂತ ಪೆಟ್ಟೇಸಿ మనం మాట్లాడేసుకుందాం. స్టేట్ ఉండే ఆకాశవాణి ఎఫ్ఎం రెయిన్బో 101.9.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ತತ್ವ ಟ್ರೇಡ್ ಮಾರ್ಕ್ ಮಿರಪಕಾಯಲ ಬಜ್ಜಿ ಕೊರಿಕಿ ಚೂಡು
1: ಗೋಂಗೂರ ಪಚ್ಚಡಿ ಗೊಡ್ಡು ಕಾರಪು ಮುದ್ದ ನಿನಪ

ನಿಕ್ಕಲು ತೈ ತಕ್ಕ ತೈ ತಕ್ಕ ತೈ ತಕ್ಕ ತೈ ತಕ್ಕ ತೈ ತೈ ತೈ ತೈ ತೈ ತಕ್ಕ ದಿನ್ನ ದಿನ್ನ ಕರ್ದಿನ್ನ ದಿನ್ನ ತಂಗಿಡ ತಕ್ಕ ತರಗಿಡ ತಕ್ಕ ದಿಗ್ಗಿ ದಿಗ್ಗಿ.

ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತದಿಗಿಣತು ತದಿಗಿಣತು ತದಿಗಿಣತು ತಾಂಗಿಡತಕ್ಕ ತರಿಕಿಟ ತಗದೇವಿ ತಾಂಗಿಡತಕ್ಕ ತರಿಕಿಟ ತಗದೇವಿ ತಾಂಗಿಡತಕ್ಕ ತರಿಕಿಟ ತಗದೇವಿ ತತ್ತತ್ತ ದಿಂ ತನ್ನಕ್ಕ ದಿನ ದಿಂ ತನ್ನಕ್ಕ ದಿನ ದಿಂ ತನ್ನಕ್ಕ ದಿನ ದಿಂ ತನ್ನಕ್ಕ ದಿನ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ತಕ್ಕ ದಿಮಿ ಆಹಾ ಓಹೋ ಆಹಾ ತರಕಿಟ ತರಕಿಟ ತರಕಿಟ ತರಕಿಟ ದಿಂ ತನ್ನಕ್ಕ ದಿನ ದಿಂ

0: ಮಸಾಲ ಚಾರುಶೀಲ ಶೀಘ್ರಮೇವ ರೋಮ್ಯಾನ್ಸು ನೀಕು ಪ್ರಾಪ್ತಿರಸ್ತು
1: ಅಕ್ಷರಾಲ ದೀಕ್ಷ ಭೂನ